ಕರುಣಾಂ ಸಕಲ ಮುಮೆ ಆನರೂಪಂ ಜೀವ ಪರಭೇದ ಮಿಲಾದ ಅನರೂಪಂ ಚಿತ್ತ ಮುಗಲ್ಯವಯು ಮಿಲಾದ ಅನರೂಪಂ ಮೇಘಮನ ಮಾವಿರದ ಮಾನರೂಪಂ ಮಿಗು ಪರಮಾದ್ವೈತ ಮದ ಮಾನರೂಪಂ ಓ ಬಲಿದ ಚಿನ್ಮಯ ಮಾಮರೂಪಂ ಓರ್ವಡಿವಾಯು